0: ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಲದ್ದಾಖ್, ಉತ್ತರ ಪ್ರದೇಶ, ವಿದರ್ಭ, ಪಶ್ಚಿಮ ರಾಜಸ್ಥಾನ ಚ ಊಷಣ ತರಂಗಾಣಾಂ ಪ್ರಬಲ ಸಂಭಾವನಾ ಪ್ರಕಾಶಿತಾ ಅಸ್ತಿ. ವಿದೇಶ ಮಂತ್ರಿ ಡಾ ಎಚ್ ಜಯಶಂಕರ ಅವದತ್ ಯತ್ ಗತ ದ್ವಾದಶ ವರ್ಷೇಷು ದೇಶಸ್ಯ ವಿದೇಶ ನೀತೌ ಮಹತ್ವಪೂರ್ಣ ಪರಿವರ್ತನಂ ಅಭವದಿತಿ. ಸಾಮಾಜಿಕ ಪ್ರಸಾರ ಮಾಧ್ಯಮೇ ತೇನೋಕ್ತಂ ಯತ್ ಅಸ್ಮಿನ್ ಕಾಲಾವಧೌ ಸರ್ವಕಾರಃ ಸಾಮಾನ್ಯ ನಾಗರಿಕೇಭ್ಯಃ ನಿರ್ಗಮನಂ ಪ್ರಲೇಖಾದೀನಾಂ ಸತ್ಯಾಪನಾದೀನಿ ಸೌಕರ ಕಾರ್ಯಾಣಿ ಅವಿರಾಮತಯಾ ಕೃತವಾನ್. ನಾಗರಿಕೇಭ್ಯಃ ಪೂರ್ಣ ಸಮರ್ಥನಂಚ ಪ್ರಾದದಾತ್. ಸಹ ವದತ್ ಯತ್ ಸರ್ವಕಾರೇಣ ಭಾರತೀಯ ನಾಗರಿಕಾಣಾಂ ವೈಶ್ವಿಕ ಕಾರ್ಯಸ್ಥಳೇ ಪ್ರವೇಶಃ ಸುಲಭಃ ಕಾರಿತಃ. ವಿದೇಶೇಷು ವಿಪಣಿ ಪ್ರವೇಶಾವಾಪ್ತುಂ ಭಾರತೀಯ ವ್ಯವಸಾಯಿನಾಂಚ ಸಮರ್ಥನಂ ಕೃತಂ. ಭಾರತೀಯಾನಾಂ ಅವಶ್ಯಕತಾಂ ಅಪಿ ಪ್ರಪೂರಯಿತುಂ ಚತುಶ್ಚತ್ವಾರಿಂಶ ದೂತಾವಾಸಾಃ ವಾಣಿಜ್ಯ ದೂತಾವಾಸಾಶ್ಚ ಅಪಿ ಉದ್ಘಾಟಿತಾಃ. ಡಾ ಜಯಶಂಕರ ಅವದತ್ ಯತ್ ಸರ್ವಕಾರಸ್ಯ ಏತೈಃ ಪ್ರಯತ್ನೈಃ ಭಾರತೀಯಾಃ ಪೂರ್ಣ ಆತ್ಮವಿಶ್ವಾಸೇನ ದೃಢತಯಾ ಗರ್ವೇಣ ಚ ವಿದೇಶಯಾತ್ರಾಂ ಕರ್ತುಂ ಸಮರ್ಥಾಃ ಅಭವನ್ನೇತಿ. ಪ್ರಧಾನಮಂತ್ರಿ ಸುರಕ್ಷಾ ಮಾತೃತ್ವ ಅಭಿಯಾನಸ್ಯ ದಶ ವರ್ಷ ಪೂರ್ತಿಂ ಸ್ಮರನ್ ಮಹಿಳಾ ಬಾಲ ವಿಕಾಸ ಮಂತ್ರಿ ಅನ್ನಪೂರ್ಣಾ ದೇವಿ ಅದ್ಯ ಉಕ್ತವತಿ ಯತ್ ಪ್ರತ್ಯೇಕ ನವಜೀವನ ಮಾತು ಗರ್ಭಾತ್ ಆರಭ್ಯತೆ. ಗರ್ಭಾವಸ್ಥಾಯಾ ಪ್ರತ್ಯೇಕ ಚರಣೇನ ಸಹ ಸುರಕ್ಷಿತಸ್ಯ ಸ್ವಸ್ಥಸ್ಯ ಆದರಯುಕ್ತಸ್ಯ ಚ ಪರಿಚರ್ಚಾಯಾ ಅಧಿಕಾರೋಪಿ ಧತ್ತಿ. ಸಾಮಾಜಿಕ ಪ್ರಸಾರ ಮಾಧ್ಯಮೇ ಸಾ ಅಕಥಯತ್ ಯತ್ ವಿಗತ ದಶಕೆ ಲಕ್ಷೋಪಲಕ್ಷ ಗರ್ಭಿಣಿ ಮಹಿಳಾನಾಂ ಸಮಯೋಚಿತ ಸ್ವಾಸ್ಥ್ಯ ಪರೀಕ್ಷಣಾನಿ ವಿಶೇಷಜ್ಞಾನಾಂ ಪರಾಮರ್ಶಾನಿ ಉನ್ನತ್ ಮಾತೃ ಸ್ವಾಸ್ಥ್ಯ ಸೇವಾಶ್ಚ ಪ್ರಧಾನೋಪಕ್ರಮಃ ಸುರಕ್ಷಿತ್ ಮಾತೃತ್ವಂ ಜನ ಆಂದೋಲನಂ ಅಕರೋದಿತಿ. ಸಾ ಅಕಥಯತ್ ಏಷಾ ನ ಕೇವಲಂ ಯೋಜನಾ ಅಸ್ತಿ ಅಪಿತು ಪ್ರತ್ಯೇಕಂ ಮಾತ್ರೇ ತಸ್ಯಾಃ ಗರ್ಭಸ್ಥ ಶಿಶವೇ ಚ ಸ್ವಸ್ಥ ಭವಿಷ್ಯಾಯ ಸರ್ವಕಾರಸ್ಯ ಏಕಾ ಪ್ರತಿಬದ್ಧತಾ ಅಪಿ ವರ್ತತೆ.
1: ಯೇ ಆಕಾಶವಾಣಿ ಜೋಧ್ಪುರ್ ಕಾ ಸೂರ್ಯನಗರಿ ಚಾನಲ್ ಹೈ. ಅಬ್ ಆಕಾಶವಾಣಿ ಕೆ ಜಯಪುರ್ ಕೇಂದ್ರ ಸೇ ಹಿಂದಿ ಔರ್ ರಾಜಸ್ಥಾನಿ ಮೇ ಪ್ರಾದೇಶಿಕ ಸಮಾಚಾರ ಪ್ರಸಾರಿತ ಕಿಯೇ ಜಾಯೆಂಗೇ.